ಹೇರ ಮೆರಬಾನಿ ಧೋತಿ ಸರಸರ ನೆಕ್ಸ್ಟ್ ಪ್ರೋಗ್ರಾಮ್ ರುಹ ಸದಿ ಕಾನೂರಂ ರಸರದ ಥ್ಯಾಂಕ್ ಯು ಸೂರ್ಯ ಮಜಿ ಸಲಾಮ್ ಗುಲ್ ಬೈ ಸಂಗೈ ಸಾಸುಪೊ ಅವಾಸ್ ಪಸಿ ಸಮ ಹಪೂಮ ಸುಮೇರ ಎಸಾಂತ ಮಲಕಣ್ಣ ಥ್ಯಾಂಕ್ ಯು ರಿಷ್ಟಾ ವೇಹ ಅಸಲಾಮ ಅಲೈಕುಮ್ ಬಾಸಿತ್ ಬೈ ಮೀ ಅನುಭಾ ಓಫಾ ಓ ಅಬ್ದುಲ್ ಬಾಸಿತ್ ಅವಾಸ್ ಕ್ಲಿಯರ್ ದಿ ಮೀ ಅನುಭಾ ಓಫಾ ಥ್ಯಾಂಕ್ ಯು ಅನುಭಾ ಓಫಾ ಹೇರ ಮೆರಬಾನಿ ಏ ಬರಾರ್ ಯಮ್ ಜೀದ ಟೋಪೈನ ತಾಸು ಖೈಗನ ಜಬಿಲ್ಕುಲ್ ಟಿಕ್ ಟಾಕ್ ಯಮ ಬರಾರ್ ತ ಖೈಗನ ಸಲಾಮ ಬಾಸಿತ್ ಬೈ ಸಂಗೈ ಬಾಸಿತ್ ಬೈ ಪ್ರೋಗ್ರಾಮ್ ಓರ ಮಡಿರ್ ಕುಲೆ ದಿ ಜಮಾ ಇಂತಖಾಬ್ ದಿ ಬೆಲಡುನಾ ಚಾರ್ಕುಲ್ ಬ್ಲೀಚ್ ಜಬೈಸಾ ಯಮ್ ದ ಲಂಡಿ ಸಲಗನ ಥ್ಯಾಂಕ್ ಯು ಬೈಸಾ ಹೇರ ಮೆರಬಾನಿ ಸಲಾಮ ಪ್ರೋಗ್ರಾಮ್ ನೈಸ್ ದಿ ದಾಸುಂಗ್ ಪ್ಲೇ ಕಾ ಬ್ಯಾಕ್ಗ್ರೌಂಡ್ ಕಿ ಖಬರ್ ಶು ಕಲೆ ಖಬರ್ ಶು ಕಲೆ ಹಾಂ ಕಲೆ ಖಬರ್ ಶು ಕನ ಅಭಿ ಆಪಂ ಪತ ಹೋಲೇಗಿ ಹಾಂ ಸಲಾಮ ವಾಲೇಕುಮ್ ಸಲಾಮ್ ನು ಮೇನೆ ದಲೇ ಕಲೆ ಅವದಾಪ ಕಿಲಾ ಸುಕ್ತಿ ಹೋಯ್ ಕಾಲ್ ರ ಪ್ಲೀಸ್ ಕಾಲ್ ಮೀ ರಾಶ ಕತ ಹೋದಿ ಅವದಾಪ ಕಿ ಸ್ವರ್ಣ ಸಂ ಶರಮ ಸಲಾಮ್ ಸಂಗೈ ಬೈ ದ ಆರ್ಗೆನಿಕ್ ವಾಸ್ ತರಿಕಾ ರತು ಖಯಾ ಆಯಿಶಾ ಎಂ ದವಾಲುಲಿನಾ ನೆಕ್ಸ್ಟ್ ಪ್ರೋಗ್ರಾಮ್ ಕಿ ಬದಲ ತರಿಕಾ ಹೈ ಮೋಸ್ಟ ಟೈಮ್ ನಿಸ್ಟಾ ಸಲಾಮ್ ಸಂಗೈ ಬೈ ಅಬಾಸ್ ದ ಚಾರ್ ಸದಿ ಥ್ಯಾಂಕ್ ಯು ಅಬಾಸ್ ಅಸ್ಸಲಾಮು ಅಲೈಕುಮ್ ಮಾಮು ಸಂಗೈ ಜಮು ಕದಸ್ ಎಂ ದ ಪಿಶಾವರ ಥ್ಯಾಂಕ್ ಯು ಮುಕದಸ್ ಸಲಾಮ್ ಬೈ ಬೆಲಡುನಾ ಜಿಂದಾಬಾದ್ ಮರ್ವಾ ಕುರಿ ಕ್ವೀನ್ ಬಕುಸ ಮರ್ವಾ ಕ್ವೀನ್ ಕನ ಯೋ ಖುದಾ ಯಬಾಗ ಗರ್ ಮಗೇರ ಆಲಮ ಸವಾಬೈ ಡಿಯರ್ ಮೆಹರಬಾನಿ ಮರಿಯಾ ಮಾಮು ಸೂಕ್ ದರ್ತಾ ರಯಾ ಚುಚಿ ತಾಸು ಸಮಜಿಯಾ ತು ಖಾ ದಾ ಗುಬ್ರಿ ದ ಕನ ಮೈ ರಾತ ಯಾದವ ಬಿಯಾ ಗುರೆ ಅಸ್ಸಲಾಮು ಅಲೈಕುಮ್ ಬೈ ಐ ಎಮ್ ಇಕ್ರಾ ಇಕ್ರಾಮ್ ಫ್ರಾಮ್ ಸವಾಬೈ ಬೈ ಜಮಾ ಅಬು ದ ಬೆಲಡುನಾ ಶರ್ಬತ್ ರೌಳೆ ಬೈ ಜಮಾ ಅಬು ಚಿ ಡಿಯರ್ ಜಾತ ಮುತ್ಮೈನ್ ದಿ ಬೈ ಮಾಶಾಲ್ಲಾ ಡಿಯರ್ ಜಾತ ಕುಲಿ ರಿಸಲ್ಟ್ ಇದೆ ಬೈ ಬೆಲಡುನಾ ಜಾಫರಾನಿ ಕ್ರೀಮ್ ಸರಿಟ್ ದಿ ದೇ ಚಿ ಕಮ್ನೆ 550 ರೂಪಾಯಿ ದಿ ಡಿಯರ್ ಮೆಹರಬಾನಿ ದ ಆಲ್ ಲಿಸ್ನರ್ ಸವಾಬಿ ವಾಲು ಇನ್ಶಾಲ್ಲಾ ನೆಕ್ಸ್ಟ್ ಪ್ರೋಗ್ರಾಮ್ ಕಿ ವಜಹ ಮುಂಗು ಸಾಥ ಮುಲಾಕಾತ್ ಕೀಗಿ ಚಾರ್ ಸದ ವಾಲು ಸವಾಲ ಬಿ ಖೈರ ಸರ್ ಮುಲಾಕಾತ್ ಕೀಗಿ ಚರ್ತ ಚೂಮಿ ಖಾದಬಾದ ಬರಿಯಾಲಿ ಉಸೈ ಮಾ ಪಕ್ಬಲು